ರೈಟರ್ ಗುರ್ಜದ್ದ ಅಪ್ಪರಾವ್, ಹೂ ರೋಟ್ ಇನ್ ತೆಲುಗು ಕನ್ವೇಡ್ ಎ ಟೈಮ್ಲೆಸ್ ಮೆಸೇಜ್ ಆಫ್ ಪ್ಯಾಟ್ರಿಯಟಿಸಮ್ ಇನ್ ಒನ್ ಆಫ್ ಹಿಸ್ ಸಾಂಗ್ಸ್. ದೇಶ್ ಮುನ್ನು ಪ್ರಿಮೆಂಚು ಮೊನಾ ಮಂಚಿ ಒನ್ನದಿ ಪೆಂಚು ಮೊನ್ನಾ, ದೇಶ್ ಮೊಟ್ಟೆ ಮಟ್ಟಿ ಕದೊಯ್ ದೇಶ್ ಮೊಂಟೆ ಮನುಸು ಲೋಯ್. ದ ಎಸೆನ್ಸ್ ಆಫ್ ದೀಸ್ ಲೈನ್ಸ್ ಈಸ್ ಲವ್ ಯುವರ್ ಕಂಟ್ರಿ ಫಸ್ಟರ್ ಗುಡ್ನೆಸ್. ಎ ನೇಷನ್ ಈಸ್ ನಾಟ್ ಜಸ್ಟ್ ಇಟ್ಸ್ ಲ್ಯಾಂಡ್, ದ ನೇಷನ್ ಈಸ್ ಆಲ್ ಇಟ್ಸ್ ಪೀಪಲ್. ಇಟ್ ಈಸ್ ಮೈ ಬಿಲೀವ್ ದಟ್ ವಿತ್ ದ ಪಾರ್ಟಿಸಿಪೇಷನ್ ಆಫ್ ದ ಸೊಸೈಟಿ ಆ್ಯಂಡ್ ಎಫರ್ಟ್ಸ್ ಆಫ್ ದಿ ಗವರ್ಮೆಂಟ್, ಪೀಪಲ್ ಇನ್ ಎವ್ರಿ ವಿಲೇಜ್, ಈಚ್ ಟೌನ್ ಆ್ಯಂಡ್ ಆಲ್ ಹೌಸ್ ಹೋಲ್ಡ್ಸ್ ಅಕ್ರಾಸ್ ಇಂಡಿಯಾ ವಿಲ್ ಬಿಕಮ್ ಹೆಲ್ದಿಯರ್, ಹ್ಯಾಪಿಯರ್ ಆ್ಯಂಡ್ ಪ್ರಾಸ್ಪರಸ್. ವಿತ್ ದೀಸ್ ಆಲ್ ಇನ್ಕ್ಲೂಸಿವ್ ಸ್ಪಿರಿಟ್ ಆಫ್ ಪ್ಯಾಟ್ರಿಯಟಿಸಮ್, ಲೆಟ್ ಅಸ್ ಡಿವೋಟ್ ಅವರ್ ಸೆಲ್ಫ್ ಟು ದ ಸಕ್ರೆಟ್ ನ್ಯಾಷನಲ್ ಗೋಲ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಸ್ವತಂತ್ರ ಭಾರತ್ ಇನ್ ಟು ವಿಕ್ಸಿತ್ ಭಾರತ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್.